ರಾಮ ಸೀತಾರಾಮೀವಿ ಮುದಮಲರಗರ ವಿಸುತಿ ಪಾಲಿಚಿ ಕಿಂಚಿನ ಕೆಲುಕತ ಪಾಲಿನಿ.

ರಾಮ ರಾಮ ಸೀತಾರಾಮಿ ದೇವಿ ಮುದ ಮಲರ ಗರ ವಿಸುಖಿ ಪಾಲಿ ಕಿಂಚಿನ ಕೆಲುಕ ತಪ್ಪಾಲಿ.